ಕಂಬ ಸೇನ್ ಬರ್ಮ ಬಾಲಿ ಬರ್ಮ ಎಲ್ಲಿ ಬರ್ಮ ಮಗ್ಗದ ಸೇನ್ ಬರ್ಮ ಯಾಜರು ಬಿಜೋ ಯಾಜರ ತುಂಡ ಸೇನ್ ಮುಚ್ಚಿಲಂಬು ಡೀಸ್ಬಿ ಅಭಿ ಅಮ್ಮದು ಮರಿಯನ್ ಅದ್ನ.